ದೂರಕು ಸುಂದರ ಪರ್ವತ ಮಳ ಕ್ಷೇತ್ರಕು ಸುಂದರ ಧನ ಪ್ರಪಾತ ನಿಗಡಿ ಹೊಸ ಉಚಿ ಬಾರೆ.

0: ಅಚ್ಚಾ, ಇವನ್ ಇನ್ನೇ ಊರ್ನ ಒಂಟ ಬದ್ಯ ಜತಿರ್ಗೆ ದ್ವಾರ ಇದೆ ಸಂಭವ ಮಲ್ಲಿದ್
1: ಮಲ್ಲಿದ ಇದೆ ಎಂದರೆ ಮನಲ್ಲಿ ಕಮ್ಜೋರಿ ಆಲ ಜುದಿ ಆಲ್ ಮಲ್ಕ ನು ಖಂಜೋರ್ ತೋರ್ನ ಹಾಲೆ ಹೂಸ್ ಹವಾ ರುಖಾಕಿರಲ್ಲಿ ಢಾಲಿನ ಖತ್ರೋಸ್ ಬಕೇನ್ ಬೋರ್ಜೆ ಮುಹರ್ಕ್ಯಾಸಿನ ಮಾರ್ಕಮ್ ಚಬಾನ ಲಿಕಿನ್ ಹವಾ ಪೆರಸೋರ್ ದ್ವಾರ ಇದು ಮನಾಲಿ ಏಕಾಸ್ಕಿ ಮೇದು ದುರ್ಬಲತಲೆ ಪೊಲ್ಲಸೂರಾಗಿ ಹವಾ ಪೆರಸೋರ್ ನಮ್ಮ ಚಿತ್ತೂರ್ದ ಜೊತೆ ಬೆಲೆ ಟಿಕ್ಕೆ ಬಗ್ಗೆ ಇವ್ರ ಕಚ್ಕ ಬಯಾ ಲಗ್ಗೆಸ್ಗೆ ಹೊನೆ ಜಾರಸರ್ ಖತ್ರೋಸ್ಕ
0: ತ ಈ ಜನ ಊರ್ನಾರ್ ನಮ್ಮ ಭಿನ್ ಭಿನ್ ಹೊನ್ನೆ ಸಮಯ ಆತಲಿ ಕಾ ಜತೆ ಬೆಲೆ ಚಾಹೊತ್ತಕ್ಕೆ ಬೆಲೆ ಊರ್
1: ನಾ ಲೈವ್ ದೇಖ್ತಿಲಿ ಕನಿ ಅಂದ್ರ ಕಾನಾಗೆ ಊರ್ ನಾಯ್ ಅರ ಕುಂತ ಜಮಾನು ಚಲರಾಲಿ ಬಾತ್ ಸರ್ಕಾರ ಸಂಸ್ಥಾನ ಕಾಸ ನಿಶ್ಚಿತ ಪ್ರೋಗ್ರಾಮ್ ನೀ ಊರ ಖತರಾಲಿ
0: ಹಲೇ ಈ ಊರ್ನಾ ನು ಈ ಜನ ನಮ್ಮ ತೊಹಣೆ ಊರಲ್ ದತ್ ನಮ್ಮ ಹೊನ್ನೆ ಕುಣಾ ಸಂಪ್ರದಾಯರಿಗೆ ಎಂದ್ರೆ ವಿಶ್ವಾಸ ಆತಲಿ ಜೆ
1: ತೊಹಣೆ ಮಲ್ಲ ಇನ್ನು ವಿಶ್ವಾಸ ಆತಲಿ
0: ಹಾ ಎಂದ್ರೆ ಎಂದ್ರೆ ಆತಲಿ
1: ವಿಶ್ವಾಸ ಆತಲಿ ಇನ್ನು
0: ಎಂದ್ರೆ ಭಾಬ್ದಾತ ನಮ್ಮ ಗುಟಿ ಊರ್ದ
1: ನಮ್ಮ ಅಕ್ಕುತ ಗಾಡಿ ಹೊಡ ಬಂದಾಕ್ರ ಹಾ ಹಾಂ ಗಮನ ಮನೆ ಏಕಾರು ಕಾಲರ್
0: ಜತೆ ಬೆಲ್ಲೆ ಪುರ್ಖಾರ ಜತೆ ಬೆಲ್ಲೆ ಪುರ್ಖಾರ್ ರಾಚಾರ್ ನಮ್ಮ ಹಾ
1: ಪರಂಪರಾ ಹುಂಗಿಂದ ವಿಶ್ವಾಸ ಆತಲಿ ಜೆ ಈ ತೊಹಣೆ ದಿ ದುಇ ಪ್ರಕಾರ ಆತಲಿ ಒಂಟ ಸೋಮಲಿ ಆತಲಿ ಒಂಟ ಮಹಾವೀರ ಆತಲಿ
0: ಅಚ್ಚಾ
1: ಹಾ ಹಲೇ ಯಾಕೆ ನೀ ರಸ್ಕೆ ಮನಾಂಗ ಯಾರ್
0: ಹಲೇ ಎಂದ್ರೆ ತಂಗೆ ಆ ಪ್ರಭೇದ ಬಂದಿನ ತೆಂಗಲ್ ದಜೆ ಕನೆ ಕನೆ ಟಿಕೆ ತೆಂಗಾ ಹುದನ
1: ಹಲೇ ಈ ಬತ್ ಕಮ ಲೆಕ್ಚಲಿ ಉಹಾ ಕೋರ್ ಮಹಾ ಹಿಬಾರ ಲೇಕಿನ್ ಇದಿ ಒಂಟ ಆತಲಿ ಭರ್ಸಾ ಜೆ ಎ ಮಹಾವೀರ ಗುಚೆ ಮನ್ ಹು ಅರು ಕಿರ್ತು ಮನೆ ಬಾನೆ ಹೋಕೆ ಬಾನೆ ಅಂದ್ರ ಕೆ ಬುಲಿ ಕಿರಿ
0: ಅಚ್ಚಾ
1: ಮನೆ ಜೀಲ್ ಮಲ್ಲ ಝಪಟ ಮಲ್ಲ ಪಾಬುನ ಎಂದ್ರೆ ಹಿಮ ಮನ್ನ ಕತ್ತ ಮಹಾವೀರ ನಿ ಸಮಡು ಅರ ಸಮಡೇರ ಅಂದ್ರ ಓಯ್ ಬಾಲ ಹಂಗೆ ತ ಬಾಸ ಚೂತ ಚತ ಕನೆ ಅಂದ್ರ ಅಲ್ಲ ಹೇಗ ಮಲ್ಲ ಬಾಕೆನ್ ಈದ್ ಕಮಲ್ಲ ಜಂಗಲ್ ಝಾಡ್ ನುಹಿ ಊರ್ನಾ ತಿಕೋಯ್ ನಾದ ಭೂತುರ ನಾದ ಭಾಲ್ ಜೀವಜಂತುರ ಟಿಕೆ ತ ಟಿಕೆ ತಂಟಿಗೆ ಅಡಿಯಾರ ಕಿಸಿ ಉಂಟ ಬರಾಲಿ ಬುಲಿಕಿರಿ ಬುಲಿಕಿರಿ ದಾನ ಉಂಟ ಕಂಚ್ಕಾ ನಾಯ್ ಪೂರಾ ಭರ್ಸಾ ತಲಿ ಅರ್ ವಿಶ್ವಾಸ ಎತ್ತಲಿ ನಮ್ಮ ಕುಣಾ ಭೈರ್ಗೆ ಲೇಕಿನ್ ಎತ್ಕೊ ಕಥಾ ಜೆ ಅಕ್ಕೊಂಡ್ ಗಾಡಿ ಘೋಡಾ ನು ಕಾಣಾಯ್
0: ಅಕ್ಕೊಂಡ್ ಸಮಯ ಪರಿವರ್ತನ ಮಂಜಬೇಕು ನಾಮಿ ಹೊನ್ನೆ ಪರಿವರ್ತನ ಮಂಜ್ಕಾತ್ ಕೇರ್ಕಾತ್ ಹೈ ಕಮಲ್ ಅರು ಪುನಃ ಪುನಃ ಗುಠಿನ್ ನಮ್ಮ ಅದನ್ನ ಗ್ರಹಣ ನನ ಅಲ್ದಾತ್ ಹೇಳಿ ಭಿ ನಮ್ಮ ಜನ ಪರಂಪರಾ ರಾಯಿ ಅದ್ಗೆ ಸಮಾನ ಏಕಾಬೋಧಿ ಮಲ್ಲಿದ್ ಜಹಾ ಭಿ ಈ ಜನ್ ತೊಹಣೆ ಊರ್ನಾನು ಭಿ ಜನ ಉಂಟ ತಂಗೆ ಪಚಲಿ ಜನ್ ಕಾರಣ ಉಂಟ ಆತಿಲಿ ಜಹಾ ನಿಮ್ ತೆಂಕಾರ್ ಅದಾದಂಟ ಭಿ ಬಡೇಟಿ ಕಥಾದು ಹೈ ಕಮಲ್ಲ ಅರು ಇದಾದಂಟ ಏರೋಥಲೆ ಭಿನ್ ಭಿನ್ ಪರಂಪರಾನು ಜಿಂದಾ ಸೆಹನಾಯಿ ಅಚ್ಛಾಲ್ನಾರ್ ಉಂಟ ಮಂಗಲ್ ಧ್ವನಿ ಬಾಲ್ದಾತ್ ಅದ ತೆಂಗಲ್ದಾತ್ ಹು ಪ್ರಕಾರ ನಮ್ಮ ಇದಾದಿ ಅದು ನಿಮ್ ಜನ್ ತೆಂಕಾರ್ ಜಿ ಕತ್ರ ಜದಿ ಕೋಥಲೆ ಜತಿ ನಾದು ಭುತ್ತೂತ್ ಕಾ ಜಹಾ ಭಿರೋ ಅದಾದ ಜಹಲ್ ಭಿ ಪಾಬು ಉಂಟಾ ಚಿಯೋ ಅವು ನಮ್ಮ ಶುಭ ಶುಭನು ಕೋತಾರು ಭಾರತ್ ಜನ ತೆಂಗಲ್ದಾರು ಹುತಾದಿ ಉಂಟ ನಮ್ಮ ವಿಶ್ವಾಸ ಆತಲಿ ಹೇಳಿ ಈ ಪ್ರಕೃತಿರೆ ತೊಹಣೆ ಬೋದ ಎಂದೇ ಎಂದಿರ್ತಿ ಮಾನಿ ಇದು ಎಂದಿರ್ತಿ ತಿಯಾರ ಮಂಚ್ಕಿಚಿ ಉದಾಹರಣೆ ಟಿಕೆ ತೆಂಗೋ ಇತಿಹಾಸ ಬೋದ ಎಕ್ಕಾನೆ ದು
1: ಇವತ್ ಜಂಗಲ್ ತ ಜಿನಿಸ್ ಮನೆ ಗೊಂಡಾ ಗೊಯಲ ಬಾನಾಯ್ ಮನೆ ಇವತ್ ಇಬಿಡನ್ ಮನ್ಲಾ ದೀನ್ ಅಸಾಮ್ ಭಟಾಂಗ್ ಕಲರ್ ಪಚ್ಕಿ ಗುಠಿಯಾರ್ ಆ ತರ್ತಿ ಮನೆ ಇವನ್ ಒಂದ್ರಾರು ಬರ್ಸ್ಕಾನಾಯ್ ಛೋ ಮಾಸ ಕಾಲರ್ ಬರ್ಸೆ ಕಲರ್ ಇಬಿಡನ್ ನಂಗೆ ನೌಕರಿನ ಚೊಕರಿ ಮಲ್ಲಾರು ಇದು ಅಕ್ಕುಂತ ಮಲ್ಲಿ ಬಹುತ್ ಬರೋಸ್ತಾ ಕತ್ತ ನೆನ್ ದ್ವಿಪಟ್ ತಿನ್ಪಟ್ ಹೀಗೆ ಕಟ್ಟಿಯಾಗಿರ್ಕಿರೋ ದಿನ ಮಗ ನಾ ಅಸಾಮ್ ಕಾಲು ಬಲರ್ ನಾನು ಓಂದ್ರ ಕಾನಾಯ್ ಇತ್ತ ಬಾಡೇಟ್ ರಾಜ್ಕಿರೋ ಲೇಕಿನ್ ಚರ್ಚರ್ ಚಪ್ಪೇರೋಗೆ ಛೋಟೆ ಕಾಣಿಸ್ಕಾನಾಯ್
0: ಹೇಳಿ ಹೊನ್ನೆ ಜೊತೆ ಏರೋ ಸಲ ಧೀರೆ ಧೀರೆ ಇದ ಅದಕ್ಕೂ ಮುಂಜರಾ ಕಾಲಿ ವಾತ ನಿಮ್ಮ ಊರಲ್ದಾರ ನಿಮ್ಮ ಪೊರೆ ಅಕ್ಕು ನೇ ಊರ ಕಿಚಿ ಹೊನ್ನೆ ನಮ್ಮ ಹೊಂದಲ್ಲಿ ತ ಪರಂಪರಾ ಬೋದು ಮುಂಜಿರೋಕ ನಮ್ಮ ಇನ್ನೇ ಉಂಟ ಚಿನ್ನ ರಾಚ ನಮ್ಮ ಇನ್ನೇ ಕಮಲ್ ಕಾತ್ ಬುಲಿಕಿರ್ತ ನಮ್ಮ ಹದ್ದು ಬಚ್ಚೂರ್ಕ ನತಿ ಪುತಿರ್ ಆವು ಆಹಾ ಪೊಲ್ಲೋರ್
1: ನನಗೆ ಒಕ್ಕೇರಲ್ಲಿ ಘಾಣೆ ಘಾಣೆ ನೇ ದಸ್ಕೆ ಟಿಕೆ ಟಿಕೆ ಧರ ಹಂಗಲ್ನಾಯ್ ಅಕ್ಕೊಂದ ಡಿಪ್ಟಿ ಬಲ ಮನೆ ಕಾಣಲೈ ಪಢಾ ನಾಯಿ ಹದ್ದು ಬಚ್ಚರ್ ಏಕಾರ ಹಾಸ್ಟೆಲ್ ನತಲೈ ಏಕಾರ ಮನೆ ಕಾಲ ಬರಲೈ ಆತ ಪಢನಾಗಿ ಧ್ಯಾನ ನತಲೈ ಬಾಕಿ ನೆಕಾ ಬಾಕಿ ಟಿಕೆ ಬೈಠಕಿ ಮನ್ನಾಸನ್ ಕೋರ್ ನಲ್ಲಿ ಟಿಕೆ ಟಿಕೆ ಸಿಖರೋರ್ ನೈ ಎಮಾ ಕುಕ್ಕೋಸಂಡ ಟಿಕೆ ಟಿಕೆ ಊರಲ್ಲ ಜೋಡೆ ಕತೆ ಕನ್ಯಾ ಒಂದ್ರ ಆಸಿ ಎಮಾ ಹದ್ದು ಹೆಂಗ ಪಾಯ್ತಾಬನ್ ಹದ್ದುರ್ಕ ನತ್ತೋರ್ಲ ಅವ್ರು ನೆಕಾಗೆ ಚೋರ್ಲಿ ಟಿಕೆ ಟಿಕೆ ಸಿಖರ ಟಿಕೆ ಬಾಪ್ಸ್ಕಿ ನೀತಿ ನಿಯಮನ್ ಟಿಕೆ ಟಿಕೆ ಸಿಖರ್ಕಾರ ಜಿ ನಿಮಾಗಾರ ಒಂದು ಕಾಮಚೋ ಬಾದಾರ ತೆಂಗ ನಲ್ಲಿ ಒಂಟಾಸ್ ಖಾಲಿ ಊರಲ್ಲ ಟಿಕೆ ಜೋಡೆ ಕತೆ ಕನ್ಯಾ ಒಂದ್ರ ಆಸಿ
0: ಠಿಕ್ ಠಿಕ್ ಠಿಕ್ ಬಡಿಯಾ ಈ ಪರಂಪರಾ ಬನ್ ಈ ಕಾರ ಆ ನಮ್ಮ ಜನ್ ಪುನಃ ಪುನಃ ಬರಲ್ನಾರ ಗುಟಿ ಜೋಹಾರ ಗುಟಿ ಅಪಡಾರ ಹಿಂಗೆ ನೀ ಸಿಖಾಬಾ ಹೇಳಿ ನಿಮ್ಮ ಜನ ತೆಂಕಾರ ಜಿ ಅಕ್ಕು ಧೀರೆ ಧೀರೆ ಜನ ಪಾಠ ಪಢಾಲ್ನಾರ ಸೊಹರ್ಗಿ ಬರಲ್ನಾರ ಹೇಳಿ ಅಬಡಾರ್ ಇದು ಹೊಣೆ ಬಗ್ಗೆ ವ್ಯವಹಾರ ನನ್ನ ತ ಬಹುತ್ ಗೆಚ್ಚಂತ ಕಥದು ಅಬಡಾರ್ ತ ನಮ್ಮ ಕುಣ್ತಿ ನಮ್ಮ ಜನ್ ಫಸಲ್ದಾತ್ ಅದಾನ್ ಹಿ ಅಮ್ಮ ಚಾನ
1: ಹೇಳಿ
0: ನಮ್ಮ ಒಂಟ ಜನ್ ಸ್ವತಂತ್ರ ಪರಿಚಯ ಆತ್ಲಿ ಬುಲಿಕಿ ಟಿಕೆ ಅಗ್ಲಿ ನಮ್ಮ ಜನ್ ಕಚನ್ ಖರಾಲ್ ಕಾತ್ ನಮ್ಮ ಒಂಟ ಸ್ವತಂತ್ರ ಪರಂಪರಾ ಆತ್ಲಿ ನಮ್ಮ ಒಂಟ ಅಲ್ಗಾ ಪಹಚಾನ್ ಆತ್ಲಿ ಜೆ ನಮ್ಮ ಕುಣಾತ್ ನಮ್ಮ ಭಾಷಾ ಆತ್ಲಿ ನಮ್ಮ ಸಂಸ್ಕೃತಿ ಆತ್ಲಿ ನಿಜರ್ ಬೋದ್ ಹೂ ಬೋದ್ ಭವಿಷ್ಯತ್ ಎಕ್ಕನೆ ಮನೋ ಜೊತೆ ನಮ್ಮ ಹದ್ದು ಬಚ್ಚೂರ್ ಈ ನಮ್ಮ ಪರಂಪರಾ ಅಂತಿ ಹೆಚ್ಚಾಗಿ ಬುಂಗರ್ಕೋರ್ ನಮ್ಮ ಸಂಸ್ಕೃತಿ ಬೋದ್ ಎಕ್ಕನೆ ಮನೋ ಭವಿಷ್ಯತ್ಗೆ ನಿಮ್ಮ ಎಂದ್ರೆ ಭಾಬ್ದಾರ್
1: ಏನಿತ ಭಾಬ್ದಾನ್ ಜಿ ಪಾಡಾಲ್ದಾಯ್ ಚಹಿ ರಾಜಿ ಕುದ್ದಲ್ ಅಯ್ಯ ಕಾಮಾಲ್ ಲೇಕಿನ್ ಬಾರ್ಸ್ಕು ನೆಡಪ್ಪನ ಒಟ್ಟಿಗೆ ನಿಜರ್ ಭಾಷಾ ಬನ್ ಕಚನೆ ಖರ್ನಾ ಕತ್ತ ಬಾದಾನೆ ಹಲೆ ಕುಣಾ ಜೊತೆ ಕುಣಾ ಕತ್ತ ಬಲ್ಲೋತ್ ಹಾಯ್ ಕಮಲ್ ಹಲೆ ತಿತ್ತ ಕುಣಾ ಮಲ್ದಾತ ನಾವು ಹಾಯ್ ಕಮಲ್ ಬಾಕಿನ್ ಬಾಹರಿ ತರ ಎಸ್ಕೆ ಚಲ್ರ ಕಚನೆ ಖರ ಲೇಕಿನ್ ಎಡಪ್ಪ ಬಾರ್ಸ್ಕೊಂಡ್ ನಮ್ಮ ನಿಜರ್ ಭಾಷಾ ಅಂಟಿಗೆ ಲಗ್ನ ಕತ್ತ
0: ಹೊನ್ನೆ ತ ಭಿನ್ ಭಿನ್ ಭಾಷಾ ಆತಲಿ ଦୁସରା ସମ୍ପ୍ରଦାୟର ଗୋଟିଏ ତମେ ଭାଷା ବନ ବାଞ୍ଚା ବାଲନାର ତମେ ଭାଷା ବନ ଦେଖାନେ ବାଢ଼ ଆର୍ ଯେତିର ତେଙ୍ଗର ଆଦି ସୁବିଧା କମାଲନାର ହେଲେ ନାମେ ଭାଷା ବନ ଆର୍ ନେ ଦିଅ ଏ କମାଲା
1: ନିଜର ଭାଷା ବନ ନିଜେ ଇଏ ଲାଗ
0: ହଁ ହେଲେ ନି ଆର୍ ପାନୁ ଏକା ନେ କାଚେ ନେ କରିଦାର କୁଣ।